ಹೊಟ್ಟೆ ನಂಗೆ ಸಾರು ಬೂವನೆ ಗೋಡೆ ಜಟ್ಟಿಗೆ ದಿನಾದ ನೆತ್ತಿಗಾಂದಿ ಹೊಟ್ಟೆ ನಂಗೆ ಸಾರು ಬೂವನೆ ಗೋಡೆ